0: ಈಜೋ ಶಕ್ತಿ ರೆಕ್ಕೆಗೆ,
1: ಈಜೋ ಶಕ್ತಿ ರೆಕ್ಕೆಗೆ.
0: ತೋ ಸಬ್ ಲೋಗ್ ಏಕ ಗಾನಾ ತೋ ಲಿಖ ಲಿಯಾ, ಅಬ್ ಇಸೆ ಕೈಸೆ ಗಾನಾ, ಕಿಸ್ ತರಹ ಗಾನಾ, ಏ ತೋ ಮಾಲೂಮ್ ಹೋ ರಹಾ ಹೈ ನಾ?
2: ಹಾಂ.
0: ಅಚ್ಛಾ ಜಿ, ಜರಾ ಚುಪ್ಕೆ ರಹನಾ, ಗೀತಾ ಜಿ ಆ ರಹಿ ಹೈ ದೀದಿ, ಹಾಂ, ಉಸಿ ಕೋ ಹಮ್ ರಿಕ್ವೆಸ್ಟ್ ಕರ್ ದೇಂಗೆ.
2: ಹಾಂ
0: ಗೀತಾ ಜಿ ಆಯೇ ಯಹಾಂ, ಹಮಾರೆ ಬಚ್ಚೆ ಸಬ್ ಏಕ ಗಾನಾ ಸೀಖನಾ ಚಾಹತೆ ಹೈ, ಪಹಲೆ ಇಸ್ಕೆ ಆರೋಹ ಅವರೋಹ ಕ್ಯಾ ಹೈ ಏ ಬತಾಯೇಗೇ?